0: ಮೀಶ ಪಾರಮ್ನಯಾತಿ ಅಸುರ ಸುರಮನೇಂದ್ರೈ ರಚ್ಯತ ಸನ್ನಮೌಲೇ
1: ಗ್ರಥಿತ ಗುಣ ಮಹಿಮ್ನೋ
0: ನಿರ್ಗುಣಶ್ಚೇಶ್ವರಸ್ಯ ಸಕಲ ಗುಣ ವರಿಷ್ಠ
1: ಪುಷ್ಪದಂತಾಭಿಧಾನ ರುಚಿರಮಲಮ ವಕೃತಂ ಸ್ತೋತ್ರಮೇತ
0: ಚಕಾರ ಆರಣ ಮಧ್ಯಾಂ ದುರ್ಜಟೆ ಸ್ತೋತ್ರಮೇತ ಪಠತಿ ಪರಮಮಾತ್ಯ ಶುದ್ಧ ಚಿತ್ತ ಪುಮಾನ್ಯ ಸಭವದಿ ಶಿವಲೋಕೇ ರುದ್ರತುಲ್ಯ ಸದಾತ
1: ಪ್ರಚುರತನು ಧನಾಯೋ ಪುತ್ರವಾನ್ ಕೀರ್ತಿಮಾನಶ
0: ಮಹೇಶಾನಾಂ ಪರೋ ದೇವೋ ಮಹಿಮ್ನೋ ನಾಪರಾಸ್ತುತಿ ಅಘೋರಾನಾಂ ಪರೋ ಮಂತ್ರೋ ನಾಸ್ತಿ ತತ್ವಂ ಗುರೋ ಪದಂ ದೀಕ್ಷಾದಾನಂ ತಪಸ್ತೀರ್ಥಂ ಜ್ಞಾನಂ ಯಾಗಾದಿಕಾ ಕ್ರಿಯಾ ಮಹಿಮ್ನಃ ಸ್ತವ ಪಾಠಸ್ಯ
1: ಕಲಾಂ ನಾರ್ಹಂತಿ
0: ಷೋಡಶೀ ಕುಸುಮದಶನಾಮ ಸರ್ವಗಂಧರ್ವರಾಜ ಶಶಿಧರ ಮೌಲೇ ದೇವ ದೇವಸ್ಯ ದಾಸ ಸಕಲನಿಜ ಮಹಿಮ್ನೋ ಭ್ರಷ್ಟ ಏವ ವಾಸ್ಯ ರೋಷಾ
1: ಸ್ತವನಮಿದಮಕಾರ್ಷಿ
0: ದಿವ್ಯ ದಿವ್ಯಂ ಮಹಿಮ್ನ ಸುರವರಮನುಭೋಜ್ಯಂ ಸ್ವರ್ಗಮೋಕ್ಷೈಕ ಹೇತುಂ ಪಠತಿ ಮನುಷ್ಯ
1: ಪ್ರಾಂಜಲಿ ನಾನ್ಯಚೇತ
0: ವೃಜರಿ ಸಿಂಹ ಸಮೇ

0: ಹರಪ್ರಿಯೇಣ ಕಂಠಸ್ಥಿತೇನ ಪಠಿತೇನ ಸಮಾಹಿತೇನ ಸುಪ್ರೀಣಿತೋ ಭವತಿ ಭೂತಪತಿರ್ಮಹೀಶ ಆಸ್ಮಾದ್ವಿದಂ ಸ್ತೋತ್ರಂ ಪುಣ್ಯಂ ಗಂಧರ್ವವಾಸಿತಂ ಅನೌಪ್ಯಂ ಮನೋಹಾರಿ ಶಿವಮೇ ಸವರ್ಣಂ ಮಯಿ ಪೂಜಾ ಶ್ರೀಮತ್ ಶಂಕರ ಪಾದಯೋ ಅರ್ಪಿತಾಂ ತೇನ ದೇವೇಶ
1: ಪ್ರಿಯತಾಂ ಮೇ ಸದಾ ಶಿವ
0: ತವ ತತ್ವನ ಜಾನಾಮಿ ಕೇಶೋ ಶ್ರೀ ಮಹೇಶ್ವರ ಯಾದಿಶೋ ಶ್ರೀ ಮಹಾದೇವ ತಾದೃಶಾಯ ನಮೋ ನಮಃ ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ವಾ
1: ಪಠೇನ್ನರ ಸರ್ವಪಾಪ ವಿನಿರ್ಮುಕ್ತ ಶಿವಲೋಕೇ ಮಹೀಯತೇ
0: ಇತ್ಯೇಷಾ ಮಾಂ ಮಯಿ ಪೂಜಾ ಶ್ರೀಮತ್ ಶಂಕರ ಪಾದಯೋ ಅರ್ಪಿತಾಂ ತೇನ ದೇವೇಶ ಪಾದಯೋ ಯದಕ್ಷರಂ ಪದಂ ಪೃಷ್ಠಂ ಮಾತ್ರಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಪ್ರಸೀದ ಪರಮೇಶ್ವರಃ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ಣ್ಯಶಂಮಯ ದಾಸೋಯಮತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರಃ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಂ ಯತ್ ಪೂಜಿತಾ ಮಯಾ ದೇವಂ ಪರಿಪೂರ್ಣಂ ತದಸ್ತು ಮೇ ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ವತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ
1: ಹರೇ ರಾಮ ಹರೇ
0: ರಾಮ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಹರೇ ರಾಮ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಜಯ ಗಂಗಾಧರ ಶಿವ ಶಂಕರ ಗೌರ್ ಮಹಾದೇವ ಶಿವ ಶಂಕರ ಶಂಭೋ ಉಮಾಕಾಂತ ಹರ ತ್ರಿಪುರಾರೇ ಮೃತ್ಯುಂಜಯ ವೃಷಭಧ್ವಜ ಶೂಲಿನ ಗಂಗಾಧರ
1: ಮೃಡಮದನಾರಿ
0: ಹರ ಶಿವ ಶಂಕರ ಗೌರೀಶಂ ವಂದೇ ಗಂಗಾಧರಮೀಶಂ ಶಿವರುದ್ರಂ ಪಶುಪತಿ ಮೀಶಾನಾಂ ಕಲಯೇ ಕಾಶೀಪುರಿನಾಥಂ
1: ಜಯ ಶಂಭೋ ಶಿವ ಗೌರೀಶಂ